0: ಹಿಡ್ಕೊಂಡು ಅವನ್ ಬೈಕಲ್ ಹಿಂದೆ.
1: ಆಮೇಲೆ ಏನಾಯ್ತು?
0: ಒಂದು ಟೀಚರ್ ಇಲ್ಲ ಕ್ಲಾಸ್ ಒಳಗೆ ಹಂಗೋಗಿ ತಳ್ಳಿ ಮುಗಿಸ್ತೇನೆ. ಕೊನೆ ಕೆಲ್ಸ ಇಲ್ಲ ಬರ್ಕಾಲಿ ಕೈ ಓದಿದ್ ಮುಗಿತಲ್ಲ ಇನ್ನೇನು ಮುಂದೆ ಹಿಂಗೆಲ್ಲ ಉರಿತಿ ತಿಂದೆ. ಆರುಕು ಇರ್ಲಿಲ್ಲ ಮುರುಕು ಇರ್ಲಿಲ್ಲ ಕನ್ಸಿನ.